ಅಸಾರಾಂ ನಾಶನಂ ಸರ್ವ ಸಿದ್ಧಿನಂ ಸರ್ವ ರೋಗಹರಂ ಚೈವ ಸರ್ವ ಸಂವತ್ಸರಂ ಶುಭಂ ಭುಕ್ತಿ ಮುಕ್ತಿ ಪ್ರದಾನಾಂ ಸರ್ವ ಸೌಭಾಗ್ಯ ವರ್ಧನಂ ಋಣ ಬಂಧ ವಿಮೋಚನಂ ಸಂತೈ ಸದಾ ಈ ಸಂಗೀತ ಪ್ರಭುವ ಧರ್ಮಾದಿ ದಂತೆ ಕಾದು ವಿಳಂಬನೆ ಬೀಜ ಆತ್ಮ

ಸಮಾನ ಲಂಕೆ ಜಯ ಜಯ ಮನುಷ್ಯ ಪುರುಗಮ ಕೈ ಕಪ್ಪಿಲ ಪಟ್ಟಿ ಪಾಲಿ ಸ್ವಾಮಿ ಕೃಪಾ ಕರು.

ಮೋಹನಂ ನಾಮ ಪ್ರಿಯತಿ ಗವಶಂ ವದ ನಾರಾಯಣ ಉವಾಚ ಶ್ರೀಣಪಕ್ಷ ಮನೋಜ ಬ್ರಹ್ಮ ಯತ್ರಿತ್ವ ಮಧುಕೈಟವಯೋರ್ಭಯಾ.